0: ಇದ್ದು ಲೇಬು ಬರಿಯ ಇರುಳಿಗೆ ಲವ್ ಹಿರಿ ತೂ ಸುಲಾನಿ ಕ್ರಿಸ್ತು ಅಪೋಸ್ತಲಗು ಬರುವ ಇಲ್ವಾಗು ಎಂಗೆ ಹಬ್ಬ ಮಬ್ಬುರು ಗೋಲು ನುಮ ಆಂಗೆಲಿಲ್ಲೆ ಅದಿಮುನ ಹಬ್ಬ ಇನ್ನುಮ ಲು ಲಮ್ಮಿಸುರು ಹನಿ ಉಬುರುಗು ಲುಬೆನರಿ ಇಲ್ಲುಮ ಲುಬಾರಿಯ ಇರು ಅಬ ಲಾಬು ಲಿದಾಬು ಬೇನೆ ಉಬುರುಗು ಲಿಗಿಯ ಲುಮ ಲಿಮಿಗಿಫೆ ಅಬ ಲಮ್ಮಿಸುರು ಹನಿ ಆಂಗೆಲಿ ಲಿಗಿಯ ಉಬುರುಗು ಲಾವು ಲುಮಾಬುರು ಬಿಯಾ ಮಿಲು ಬಿಯಾ ಸಾ ಕಿಲೋಮೀಟರ್ ಲುವೈರಿ ಅಬ ಲಾಬು ಲಿಮಿಗಿಫೆ ಲುಮ ಲಿಯು ನುಮ ಲಿದಾಬು ಬೇನೆ ಲಾರಿಗೆ ಅಬ ಲಮ್ಮಿಸುರು ಹನಿ ಬರಿಯರು ಇರು ಅವೈ ಗಾದ್ರ ಮೇತುರು ನುವೈನಿ ಸೆಗು ಹಮಿಸುರು ಅಗಲ ಗಿರಿಗಿಯ ಲೆಲ್ಲ ಇಸುರು ಬೆ ಆಂಗೆಲಿ ಲಿಗಿಯ ಲೌದುಬುಲೆ ಹಾಸುಪೆ ಲದಗುವ ಬರಿಯರು ಲಿಗಿಯ ಉಬುರು ಗುಲಿಗಿಯ ಲೌ ತಿ ಗೋಲು ಲೆ ತೀಮಾ ತೀಮಾತ್ ಮಿರಿ ತಿ ಕೈಸಿ ಬೀದಿರಿಯು ಲೆ ಹರುಮತ್ ವೆಂದಗೆ ದಾವತಿ ಲೆಬ ಬರಿಯರು ಲಿಗಿಯ ಲೌ ಸೂ ಲುವೇರಿ ದುಬು ಬುಯ್ದು ಬುರಿತ್ ಲೆ ಫುರುಮಿಯತಿ ಲೌ ಹಾಸುಪೆ ಲೆ ಲಿಬಿಯಮ ಲೌ ಸಫೀರು ಲೆ ಲಿರುವ ಲೌ ಆಗತ ಲೆ ಲಿಗಾದಿರ ಲೌ ಎಸುಮೆರಾಲದ ಲೆ ಲಿಸೇಗ ಲೌ ಓನಿಸ್ ಲೆ ಲಿಸಿಸಿ ಲೌ ಕೊರುನಲಿನ ಲೆ ಲಿಸದ ಲೌ ಕ್ರಿಸೋಲಿತ್ ಲೆ ಲಿವಿದ ಲೌ ಬೆರಿಲ್ಲು ಲೆ ಲಿನೆಫು ಲೌ ತೊಪಾಸಿಯು ಲೆ ಲಿದಿಸಿ ಲೌ ಕ್ರಿಸೋಪುರಾಸ ಲೆ ಲಿಯೋಸು ಲೌ ಹಸಿಂತು ಲೆ ತಿ ಲಿದೂಸು ಲೌ ಅಮತಿಸಿತ್ ದೂಸು ಕುಬೆ ಬೇನ ಲಿಗಿಯ ದೂಸು ಪೇರಲ ಕಾದ ಬೇನ ಲೌ ಆಬಾರ್ಗ ಪೇರಲ ಲದಗುವ ಲೆ ತಿಬುರಿ ಲೇಮೆರಿ ಉಬುರು ಗುಲಿಗಿಯ ಲೌ ತಿ ಗೋಲು ಹರುಗೊಂಗ ತಿ ಕೈ ಬೀದುರಿ ಮರಿಯತ್ ನನ್ನಿಯಾ ಬಾ ತೆಂಪುಲು ಲಿದ ಉಬುರು ಗುಲಿಗಿಯ ಲದಗ ಒಬ್ಬುರೆ ಮೆ ಬುಂಗಿಯು ಲೆ ಸುತ್ತಿ ಗಬಾಫು ಲುಮ ಹೆಸು ಕ್ರಿಸ್ತು ತೆಂಪುಲು ಬೈಯೆ ಮೆಮೆಗೆ ಇರು ತಿ ಉಬುರು ಗುಲಿಗಿಯ ಲರುಗೊಂಗ ಲುಮಗೆ ವೇಯು ನೀ ಲುಮಗೆ ಹಾತಿ ಲದಗ ಲೆ ಗ್ವಾನರ್ಗ ಲುವೈನಿಗು ಬುಂಗಿಯು ರೂತಿ ಲರುಗೊಂಗ ಲು ಹೆಸು ಕ್ರಿಸ್ತು ತಿ ಲಿಲ್ಲಾಂಪು ಬೈ ಉಬುರು ಗುಲಿಗಿಯ ಹೇಬುಗು ಬ ಸುಂ ನೆಚಾನಿಗು ಹಸಾಲ್ ಬವಾಯ ಬಯ ಲಿದ ಲಿಲ್ಲಾಂಪು ಉಬುರು ಗುಲಿಗಿ ಅಬ ಮೆ ಹನಗು ನಿ ಲುರುವೈ ತಗು ಬೌ ಹವೈರಿ ಗುಣಿಹಿ ಲು ಲೀಚುಗು ನಿ ಲು ಬುಂಗಿ ಮದೋರ ಒಗು ಬೈ ಲುಬೇನರಿ ವೇಯು ಊ ಬೈಗಿ ಆರ್ಯ ಬುಣಿಹಿ ಲನಗು ಬ ಹವೈರಿ ಗು ನೆಚಾನಿ ಗುಣಿಹಿ ಲೌ ಸುಂ ಹರಿಸಿ ಮೆ ಬೆಲು ಬೈ ನಿ ಕಾತ ವಿಯತಿ ನಿಹಿ ನೀಲೆ ಅದುಗು ತಿ ಕಾತೆ ಲೆ ಉರಿಬತಿ ಓ ಗೆಯೇ ರಗ್ವಾದಿತಿ ಹಾರಿಗು ಬಯ್ಯ ಬರುವಯ ಬಯರಿ ತಿದ ಲೀಬುರು ತೋ ಲನ್ನ ಇಬಾಗರಿ ತೋ ಲುಮಬ ಮುದು ಹಗಿಯರಿಗು ಬಯ್ಯ ಬೆಲು
1: ಅಪೋಕಲಿಪ್ಸಿಸ್ ಕ್ಯಾಪಿಟುಲೋ 22
0: ಅಬತಿ ಲರುವು ದುವಾಂಗೆಲಿ ಲಿಗಿಯ ಅಬ ದುನ್ ಹರುಮತಿನು ಲೈಶಿಗು ಬೈ ಇಬಾಗರಿ ಹರುಗೊಂಗತಿ ಕೈ ಬೀದುರಿ ಲಿದಾಗೆ ಲಾಲ ಬುಂಗಿಯು ನುಮ ಲಾಲ ಮುದು ಲಾಫುರಿ ಎಂಗೆ ದುನ ಲಿಗಿಯ ಲಮಿದಾಗ ಲೆಮೆರಿ ಉಬುರುಗು ಲಿಗಿಯ ಅನಿ ಲುವಾಗು ಬಿಯ ಅಲೋ ಬದುನ ಲಿಗಿಯ ನೇ ಲಾಹು ಚಬುರಿ ತಿದು ಬುವೆವೆ ಲೆ ಇಚುಗು ಬೈ ಇಬಾಗರಿ ಲೆ ಅಗಿ ದುಬೈ ದೂಸ್ ವೈಯಾಸು ನಿದ ಇರುಮ ಸಾಘಾತಿ ಲಗೀಂದು ಲೆ ತಿಲುಬನ ಸೆರಿವಿ ತಿನ್ನು ಲಗಾರ ನಿಹೋ ಹೋ ನೇಚಾನಿ ಊ ಅಲಿಮೆ ನಿಕ್ಕ ತಂಯ ಇನ್ನು ಲಾಬುಗೆಲ್ಲ ನೆಯರ ಗುಬ್ಬೋಂಗಿ ನೇ ಬಿ ಲಾಲ ಬೋಂಗಿ ದುಮ ಲಾಲ ಮುದು ಲಿದ ಉಬುರುಗು ಲಿಗಿಯ ಅಬಮೆ ಆಹುದುರಗು ಲಾನಿ ಗುನು ಹಾಗಾಗಿ ಬುದ್ದಾಗುಬ ನುಮ ಬುಂಗು ಎಂ ಬೇಗಿ ಲೀರಿ ಹೆರೆಬೆರು ಊ ಅಲಿ ಮೆ ಆರಿಯ ಬುಯಿ ಹಾಗ ನೌತಿ ಎಂ ಮೆಮೆಗೆ ಇರುಮಯ ಲಿಗೆ ಮೆರಿ ಲಾಂ ಪುನ್ನಿ ಲಿಗೆ ಮೆರಿ ವೈ ಲದುಗ ಲರುಗೊಂಗ ದಾಗದುಬ ಒಬ್ಬುರ ಮೆ ಬುಂಗಿ ಹಾವು ಅಬಮೆ ಹರು ಎ ಹಾ ಸೂಂದ ಲಾರಿಗಿ ಅಬ ಲರಿಯ ಗುಂಗಾಂಗ ಹೆಲಿ ಲಿಗಿ ಅನ್ನು
2: ಇನ್ನಾರು ನೀತಿ ದಿಮೂರಿ ಬ್ರಿಲೆ ಅನಿ ಗಯಾರ ತಿ ಲಫಿ ಎರುನು ಒಲ್ವಾಗು ಅನಿ ವಬುರೆ ಮೆ ಬುಂಗಿ ಮೆಮೆಲೆ ಇಚಿಗು ಬೈ ದಿಮೂರಿ ಹೊಂ ಪ್ರೊಫೆತಗು ಔನ ಹಲ್ಲಾದಿ ನಲು ನರುಫುದು ನಿಲೆ ನುಂಬೈ ಲಸುಸೆರೆ ದುಹೊಂ ಲಾನಿ ಗು ಮದಿಸೆ
3: ಅರಿಹ ಹುಮ ಅನಾತೆ ಮದಿಸೆ ಪೊಲೆಸೆ ವತಿಲೆ ದಿಗು ಬೈ ಕಾಸು ಲೌ ಲುಗಾನು ತೆ ಬುಂಗಿಯು ಲೆ ಬುರು ಯು ಬೈ ತಿದ ಲಿಬುರು ತೋ
0: ಆವು ಹುಮ ಅಗ್ಗಾ ಬನುಮುತ್ ಅರಿಹ ನೈ ಬುರಿ ಕಾತೆ ಇಲೆ ಅನಿ ಲಾರಿಗೆ ನರಿಹಿ ನಿಲುಮ ನಗ್ಗಾ ಬುನಿ ಅಬ ನಾಹು ದುರಗು ಲುಬಾದು ಲುಗುದಿ ಆಂಗೆಲಿಲೆ ಅರುಫು ದುಮನಿ ನು ಅಬ ಲರಿಯ ಗುನು
2: ಮದಗ ಪೈಲೆ ಲುಪುಯಿ ಬುಂಗಿ ಔಕೈ ಬುಗುಯಿ ಹಾಮ ಬಿಬಿರಿ ಗುಹಾ ಪ್ರೊಫೆತರು ಹಾಮ ಸುನ್ ಹಾ ದುಗ್ಗ ಬಯ ಗಾಸು ರೌಲೆ ಬುರಿಮುನಿ ಬೈತಿ ದ ಲಿಬುರು ತೋ ಲುಮ್ಲ ಬುಂಗಿ ಬಾಹು ದುರಗು
0: ಅರಿಯ ಗತಿಗಿ ಎನ್ನು
2: ಮರಾಮು ದ ಪೈ ಲುಗಾನು ತೆ ಬುಂಗಿ ಲೆ ಬುರಿಮುನಿ ಬೈತಿ ದ ಲಿಬುರು ತೋ ಲದುಗ ಗ್ಯಾರಾಫಲಿ ದ ಅನು ಲಗು ಫ್ರಿರು ಈಗಿರ ಬಾನಿ ಹಾ ಉರಿಬ ಬಯಲು ಹಸಿಗಿರು ಅದಾಗು ಉರಿಬನಿ ಹವಿಯ ಬಯಲು ಹಸಿಗಿರು ಲಿದ ಹವಿಯ ಅಂಗೆ ತಿಹಾ ಬುಯ್ದು ಬಯ ಬುಯ್ದು ಮೆಮೆ ಹಮಾ ani grigi ha drege guabanya hongo lubungi ungumfuli meme hama.
3: Aha, madisa liniabi, ani barunu muti afairu waho le lubi lichu uninu ka aba, segumbu ikati lela dugube. Au alfa bai luma omega, furumi ati luma agumo honi, laguma seha luma laguma chegule sunkate.
4: Fulesi watia ha achibu baru hadarego. Lungaricha huma lung heigi lindagi lintingwewe lanena ibagari. Ganyara lamuga hebeliru luege lubenari uburugu. Anghanya ha mafinyere dibanya luogu Hesu Kristu. Ha abinyera habanya, ha ohoru habanya, ha gafara hadibanya, ha ahudurugubanya honguwario. Ha masunha hinsinye habubanya lu eyeragune herederu babougudi.
3: Ao Jesusu, ona hanali nani angeli, lula subtere gudu ni sumbri kati le hontila na buriligilisi. Au la dugo wagu uruwe Davidi, au nia warugu mabon to lani na binafi.
0: Aria gati sifiri sandu, tuma adari.
5: Higabu!
0: Legia gabu bai, aria gala.
5: Higabu.
0: Le magre bubai, nyubai la. Le busia ti gurana lita geduna le ichi gubai ibagari. Mafaye haga luago. Sungha agabu bali lugano tebungiu le buruanyu bai tida liburu to veri dinumutia loi kate ile. Le ichugu tilamu kate ile lagamu dagudu banya bungiu ige iha wago banya la buru hoa tida liburu to luago. Legi agidaru tisomu kate ilidage lugano tebungiu le buruanyu bai tida liburu to lagidaru baigie lufana alidage li tidi buwewe lani na ibagari. Luma lidage uburugu sanduti leburi uagubai la buru hoa tida liburu to. Le asubu diragidu baliburi kata ile aninya gati.
3: Aha, madise li niabi.
0: Itarala, higabu wabureme Jesus. Binila wabureme Jesu Kristu, sun huguya, itarala.
6: Uganu buiti le laburi habai Mateu luagu Jesus. Kapitulu aba.
7: Aniha hiri bai laguchagu Jesu Kristu le hada ge bai mehe ladigwagu Davidi lumo Abraham. Ayaha laguchagu lumage Abrahamu lumo Davidi. Abrahamu lugushi bai Isako, Isako lugushi Jacobo, Jacobo lugushi Huda haula mulenu, Huda lugushi Faresi luma Sera, Tamare tugie hagushu, Faresi lugushi Esuromu, Esuromu lugushi Aramu, Aramu lugushi Aminadabu, Aminadabu lugushi Nason, Nason lugushi Salamon, Salamon lugushi Boso, Rabu lugushu, Boso lugushi Oedi, Rutu lugushu, Oedi lugushi Hese, Hese lugushi Uruwe Davidi. Ayaha laguchagu lumage Davidi lumo adenruni Babilonia. Uruwe Davidi tuma tomehe lumari uriasi, Hagia lagubri gubanya Salamon. Salamon luguchi bai Roboamu. Roboamu luguchi Awiasi. Awiasi luguchi Asa. Asa luguchi Hosafatu. Hosafatu luguchi Horamu. Horamu luguchi Osias. Osiasi luguchi Hotamu. Hotamu luguchi Akasi. Akasi luguchi Esikiasi. Esikiasi luguchi Manasesi. Manasesi lugushi Amon, Amon lugushi Hosiasi, Hosiasi lugushi Hekoniasi, haula mulenu lida danle hanawa gube Israelina adengre waguwa Babilonia. Ayaha laguchagu lumage adengreni Babilonia, lumon lagri hon Kristu. Hekoniasi lugushi bai Saliteli, Salateeli lugushi Zorobaweli, Zorobaweli lugushi Abiedu, Abiedu luguchi Eliakimu, Eliakimu luguchi Asoro, Asoro luguchi Zodoku, Zodoku luguchi Akimu, Akimu luguchi Eliudi, Eliudi luguchi Eliasaru, Eliasaru luguchi Matan, Matan luguchi Jacobo, Jacobo luguchi Jose le Tumari Maria, Tuguyeti luguchi Ubon Jesusu le Wasalbaragule. Kotoro se yanu lubaiti lineba fago Jesusu lumage Abrahamu lumo Davidi, kotoro se luma ge Dawidi luma uhana wa gunu wa Israeli na Babilonio, kotoro se luma ge Dan ligi a luma u laguri yahun wa salbara gule. Itara lian ligaburi laguri yahun Jesu Kristu. Maria to luguchu, gadara dunyon luma Jose, luta Maria idu luma. Lubare ge ti lagamari dunu, aba tadari ragutungu lo dagaina yon lan lo lubafo si frisando. Kei aba lubai wuguri gudeme habuti Jose, mahati la subu dirunu wa le asusare dubai tu Maria, busiere gutu ligirunu, michugu gatiduru. Dale aniha lubai arita gualuago kate ile, ligia larufu dagu aba lani wabure mebungyo ahe li lungu wa lun lida luenedi, aba larinya gualun.
8: Jose la bunga wagun Davidi, manufu de dabalu beresu dirunu Maria kei sigumani. Adiga irano le lube itagara duni, lumo ni esifi di sanno liaga. Agari di baba irano, aba mi bichimu di niri Jesus. Itara luba liri la diga la salva rubanya la lumutu di lida di hafigo.
7: La susa re duba isun kate ele, lo lagunfu li ridumure ele la rinya gube wabure me bungi liumu luge profeta.
8: Babagi na tupa aba niburu itu toga ni niri. Aba metagari di aba irano, Emmanuel ligia baligi. Mini la iri ligia, bungi uvama.
7: Dale lagago dubai Jose lida ge uene di ligia, aba la dugu ni le lubai bai angeli ligia lun. Aba la resi birunu Maria keisi lumari. Magamari duga lon dari tagiri hani furume titire, aba lichugun Jesus uluago.
1: San Mateo capítulo 2.
7: Lida fulasu le giri be Belém, lumu argu judia, yen lagri howe Jesus dame hele Herodes la urui be lida fulasu ligia. Abati hachilu refiu wuguri ya turi ya te warugu ma uburugu Jerusalenge loige obo le nyengi ya lubei labaucha weyo, aba haliga daha hariaga.
6: Hageisa harwe te huri ulea agura hoube, ariha omaru luarugu ma loige obo le nyengi lubei labaucha weyo. Wayabin luwahu drogulun.
7: Dale lagambuni urue Herodes katele. Aba medera guaga duha alila hausu Jerusalena. Aba ti laguaru honsun habuti gufadiru gulida hafinya hurio. Hamaha arufu daha bale lirudu Moises hongrigia. Aba laliga dagunia halia balan lagri hoa Kristo. Aba harinya gulun.
0: Belen, lelumu aruguba yhudea. Ladiga itaralinya laburidini profeta. Buguya Belém, lumu arguna Judea. Buguya abalida ge uburu gueri gutimati lida muole. La usun binyere, la diga lafri duba aba abuti bidage. Le lube iloni giruninya numutu ni ha Israelina.
7: Aba til laguaru Herodes hon aturi hete warugu ma aramu daguarugu. Aba laliga dunia luagu tima dan le tarufu daguaga le warugu matungu hon. Aba til lona hania Belém, larinaga hon.
9: Hei ba, aba me halu hani irah le buidu, da me le darihu mali, havisara name, nyundu namu aginye ahudura gualu.
7: Lari gea, hagambuni aturi hete waruguma lereru urue, aba houdi. Waruguma bugati to harihi baule nyenge lubai labaucha weyo, aba tidi haba haba dari tararamu loge fulasu le nyen lubai irah le. Dale harihinu, wugirien ha waruguma, aba hagunda ragu sarago. Danti le hebelu rumunadon, aba harihini irahe le tuma lugu chuton Maria. Aba tihahu drogun, aba habulu shagulun. Aba hahure chunu hagafu, aba hedewe ha golu luma kupali hemeti lun luma aba liwiri are ni gifit. Lari gen, aba hawisarunu wa lida hawenedi luma giribudu hama nyenge lubai Herodesi, aba hagiribudu hari gon luege amu ima. Lari ge hodi chuto hagia. Aba larufu dagu aba lani bungyo anheli lungu wa lungu Jose lida luenedi. Aba larinya gulun.
8: Saraba, warube irahe leta usu lugu chu. Anula haba hau ehipi. Aba meherede lunyeni, darime namisa lunyeni. Ladiga lalu ahali Herodesi irahe le, lulafaru ni ilagu dugu.
7: Aba ti lasaru Jose, aba lanugani irahe tausun lugu chu ariya buligia, Abba lidi ho Egipto. Abba herede runyen dari longwe Herodes. La susare dubai sun le, lu lagun fulirun, le larinyegu bai bungyu liyumu luguge profeta.
8: Sagana mutimirun Egipto gi.
7: Dan le ladari ragubai Herodes lungo luago yego haman la chuto. Abba laganyidun. Aba lona ha afara guanya sunyi rahin ha biyamati irumu hau lu unabu, ha aganobai belen luma sunfu lasu geyegu lo, segu danle harinyagu bai chutou lagriya honu wa iraha ligia. Itara lien lagunfuliru le laburiha bai profeta Jeremias.
8: Aga buwati, lagura ha aba umala li rama, la uomebu igaya, umala li ligia, umala li rakele. Toyahubu hariki tiraki. Mabuse runtu lutama iku, laduga hilagu wa hamana.
7: Lari yelonwe Herodesi, aba liabi aba lani bungyu ahen lilu hose lida luene di yagata Egipto, aba larinya gulun.
8: Saraba, barubai iragu le tausun lumuchu, giribu humaha geyo Israelina, laduga hilagu wa haa abuse rube ya meha afarumi iragu le.
7: Aba Lazaru Jose, aba lanungani irahe tausun luguchu hageiro Israelina. Danle la subudiruba li Jose luago arkelou la aguma dihe bai hudia lewengo Herodes le lugushi. Aba lanufudedun lidi nyehen. Aba larin wagunu walun lida uenedi lu lidi Galilion. La chilrenyen, aba lidi agano walida fulasu le giribe Nazarete le lumu argu bai Galilea. La susere dubai sun kate ile, lu lagunfuliru le harinya gubai profeta gu luago Nazareti na la Jesusu.
1: San Mateo, capítulo 3.
7: Lida udan ligia, aba leabi Juan le abadi seja bai apuritia lida fulasu magaira wati hudia. Aba larinya gu lida la puriti ha.
10: Asakri ha huma, ladiga yarafa li larui ha buingiu.
7: Huang le, ligye le wago bai mehe laburihe profeta Isaías itere.
8: Aga mbuwa ti, lumala li aba giribia aguara halida flasu mageira bati itere. Aransa kuma uma lubaba buneme. Tarakuma uma suruti lubaba.
7: Lau tulura kameyo ladere gu Huang, liabi lagriga lirana wa guero. Chagagaru leigi banya luma siru du le arabuna. Aba ha hayabi uburugu ge Jerusalem, hudie gya, luma lubadu ge duna horda agambe lapuriti ha. Danti ha le hagufes daruni hafigon, aba labadi serunia lida duna le giribe horda. Dan le larihi bai Huang lagu saraga haya la grigia lida getia hadamuri fariseugu hama saduseugu nyubu ite lu habadi serun. Aba larinya gu hon.
10: Arasa hewe huwe le. Kasa avisa rubalun duhanura halwe lanerime abai chuni logu figa ule lumba iliabu in. Ausere huma abuidu. Arihuwa laa mga furangu logu asakri hadu laa. Masami naradigu huma hida agwa ladigu wagun Abrahamu wagi. Ladigu nariyehe hun logu gayara laa ladigu buingi ladigu wagun Abrahamu lida age dibule. Aranse luharawa lo lachwa hun titibu wewe. Ani sun wewe le mabuidu tili chenwati aba lagu dun. Au lauduna na badi seru arufu de logo sakri hadula ahitele lumbo ilia binarigi la badi seru badun lau sifri sandu luma lau watu gemet gabafu tinoi dari lum madina na ni luna nugunu ligei ni lau anu ihari ulichobu lien luhaburu la ruma da gudubo itirigu aba me lanua dahani lida age sagadi mabu ihel aba me la reidu ni tirigu gudalei me sagadi le mabu iheli lida watu gemet ile menyi kuchadibu.
7: Dan le liabi bai Jesusu Galilea gya, aba la tiluru luago duna le giri bai horda, le nyen lu bai Huang lu labadi seiruni. Mahati ya bai Huang labadi seiruni, aba la riengu Jesusu.
10: Au lungu bai babadi seirunenu, bugu ya lu bai nyumbu inu lungu na badi seiruni.
7: Aba la riengu Jesusu lungu.
11: Itara luba gwento, laduga lunti wadugu ni le lu bai bai bungiu.
7: Aba labadi seiru aguduni Huang Jesusu. Lari ge labadi seiru Jesusu. Aba lafuri duduna ruguginye. Sodi ni aba lahunre chagusielu. Aba larihi ni Jesusu sifiri sandu lareiru kama aba unhu leabi luagu. aba lagambu larinya gu aba umala le cielo gya
12: ani ha le re hisie boinu le awi ome bulanu munda.
1: San Mateo capítulo 4.
7: Aba la nigni sifiris.
13: Estás escuchando Fe Lo Bíblica, la Biblia en español, inglés,